ಸ್ನಿ ಮೇರೆ ಮನ ಮನಸ್ಸು ಸೇವಿಗೇಹ ಅಲಖ ಅಪೇವಿಗೇಹ ತಾಸು ಪ್ರೀತ ಕರಹ ಬಿನ್ಸ ನ ಜಾಯೇ ಮರಹ ಗುರ್ ತೇ ಜಾನ್ಯಾ ನಾನಕ ಮನ ಮಾನ್ಯಾ ಮೇರೇ ಮನ ಆ ಸಾಬರಿ ಮೊಹಲ್ಲಾ ಪಂಜವಾ ಏಕ ಓಡ ಗೌಹ ಗುರ್ ತಾ ಶಬ್ದ ಕಹೋಹ ಆಗ್ಯಾ ಸತ ಸಹೋಹ ಮನೆ ನಿಧಾನ ಲೋಹ ಸುಖೇ ಸುಮಾಯಿಗೇ ಮೇರೇ ಮನ ಅರ್ಹಾವ್ ಜೀವಿತ ಜೋ ಮರೇಗ ದುತ್ತರ ಸೋ ತರೇಗ ಸಬ್ ಕೀ ರೇನ ಹೋಯೇಗ ನಿರ್ಪೌ ಕೌ ಸೋಯೇಗ ಮಿಟೇ ಅಂದೇಸ್ಯಾಗ ಸಂತ ಉಪದೇಸ್ಯಾ ಮೇರೇ ಮನ ಜಿಸ್ ಜನ ನಾಮ ಸುಖ ತೇಸ ನಿಕಟ ನಾ ಕದೇ ದುಃಖ ಜೋ ಹರ ಹರ ಜ ಸುನೇಗ ಸಬ್ ಕೋ ತ ಮನ್ನೇಗ ಸಫಲ ಸು ಆಯಾಗ ನಾನಕ ಪ್ರಪಾಯಾ ಮೇರೇ ಮನ ಆಸಾವರಿ ಮಹಲ್ಲಾ ಪಂಜವಾ ಮೇರ ಹರ್ಷ ಗಾಯೇಗ ಪರಮ ಪದ ಪಾಯೇಗ ಹುಆರ ಜೋ ಬಿದ್ದೇಗ ತಾ ಕೋ ಸಗಲ ಸಿದ್ಧೇಗ ಅನದನ ಜಾಗ್ಯಾ ಹಾ ನಾನಕ ಬಡ ಭಾಗ್ಯಾ ಮೇರೇ ಮನ ಅರ್ಹಾವ್ ಸಂತ ಭಗತ್ ಹೋಯೇಗ ದುರ್ಮದ ಖೋಯೇಗ ದಾಸ ರೇನ ಹೋಯೇಗ ವ್ಯಾಪೇ ದುಃಖ ನ ಕೋಯೇಗ ಭಗತಾ ಶರಣ ಪರಹ ಜನ್ಮ ನಾ ಕದೇ ಮರಹ ಅಸ್ತ್ರ ಸೇ ಪಯೇಗ ಹಾರ

ಗೀತ ರೀತ ಹೈ ಹರ ಮೇರಿ ಹರ ಮೇರಿ ಕಥಾ ಕಹಾನಿ ಜೀ ಗುರ್ ಪ್ರಸಾದ ಮೇರಾ ಮನ ಪೀಜೆ ಏಹಾ ಸೇವ ಬನಿ ಜಿಯೋ ಅರ್ಹಾವ್ ಹರ ಮೇರಾ ಸಿಮರತ ಹರ ಮೇರಾ ಶಾಸ್ತ್ರ ಹರ ಮೇರಾ ಬಂದಪ ಹರ ಮೇರಾ ಪಾಯಿ ಹರ ಕಿ ಮೈ ಭೂಖ ಲಾಗ ಹರ ನಾಮ ಮೇರಾ ಮನ ತೃಪ್ತ ಹರ ಮೇರಾ ಸಾಕ ಅಂತ ಹೋಏ ಸಗಾಈ ਹਰ ਬਿਨ ਹੋਰ ਰਾਸ ਕੂੜੀ।